0: ಹಾ ತಗ್ಗಡ್ರು
1: ಲುಲಾದಾದಾ
0: ದಕ್ಕಿತ್ಲು ನಂಗದ್ ಗೀತ್ರೇನೆ
1: ಹೌ ಹೌ
0: ಅವರಿಗೆ ಗೌರವದ ಬಸಂತಿ ಅರುಣ್ ಮಂಚ
1: ಸಂಗವಾರಿ
0: ಸಂಗವಾರಿಮಾ
1: ಮಾ
0: ದಕ್ಕುಸಿನಿಚಿ ಅಜಿಗ ಆಯಕಿ ಆಮಚೊ ಲಗೆ ಮನ್ ಕರ್ಲು ಚಿಟ್ಟಿ ಮನ್ ಬಲ ಆಸೆನೆ
1: ಹೌ ಹೌ
0: ತೊ ಏಕೆ ಬಲೆ ಪಡುನ್ ಬಾತಿ ಸಾಂಗುಂದೆ
1: ಹೌ
0: ಮನೆ
1: ಅಲ್ಲಿ ಮಚ ಲಗಾಸ್ ತಮಾಯ ಆಗಿ ಸಾಂಗುಂದೆ ಅಸ್ತಾ
0: ಹೌ
1: ಗ್ರಾಮ ಬಡೆ ಮೊರಟ್ ಪಾಲ್ ತೋ ಕಪಾಲ್ ಲ್ಯಾ ತೆ ಮನ್ ಬಾದುರಾಮ್ ಕಸೇಪ್ ಸಹದೈ ಕಸೇಪ್ ಮೈತು ಕಸೇಪ್ ಚೈತು ಕಸೇಪ್ ಕನ್ಸುಲಾ ಕಸೇಪ್ ಗುನ್ನಿ ಕಸೇಪ್ ಅನುರಾಗ್ ಕಸೇಪ್ ವಂಶರಾಜ್ ಕಸೇಪ್ ಅವ್ರಿ ಮಂಜೆ ಮೈ ಪರಿವಾರ ಚಲೋ
0: ಹಾ ಏ ಮನಾತ ಬೇಡಾ ಗುಡಾ ಸಡಕ್ ಪಾರಾ ರಾಜುರ್ಲಿ ಏ ಭಾಯಿ ಮನಾತ ಶಿವಚರಣ್ ದಾಸ್ ರಾಮಚರಣ್ ದಾಸ್ ಗುನಾ ದಾಸ್ ಬುದ್ನಿ ದಾಸ್ ಟೀರೋ ದಾಸ್ ಅರುಣ್ ಮಂಚ ಘರ್ಚೋ ಸಪ್ಪಾಯ ಲೋಗ್ ಮನ್
1: ಲುಲಾ ದಾದಾ ಫೇರ್ ಗೊಟಕ್ ಮಚ್ಲಗ ಆಸ್ತಾನೆ ಗ್ರಾಮ ಗಡಿಯಾ ಲೋಂಡಿಗುಡಾ ಜಿಲ್ಲಾ ಬಸ್ತರ್ಲೆ ಯಮರಾಜ್ ಸೇಠ್

0: ಹಾಂ ಅದಕ್ಕೆ ಗಡ್ರು
1: ಹೌದು ದಾದಾ.
0: ದಕ್ಕಿತ್ಲೋ ನಂಗತ ಬಲ್ಲುನಿ ಭೇಟ್ ಭಾರತಾಗ ತೋ ಅನ್ಸುನ ಅಲ್ಲುನೆ
1: ಹಾಂ ಹಾಂ
0: ಅವ್ರ ಕಿಸಾನ್ ಭಾಯಿ ಮನ್ ಮುಲ್ ಸುನ್ ಲಾಭ ಹತಿ
1: ಹಾಂ ಹಾಂ
0: ಅವ್ರು ನೀವು ವಾಟ್ನೆ ಹುನ್ ಮನ್ ಮುಲ್ ಖಿಂಡಿಕ ಖೇತಿ ಬಾಡಿ ಕರತ್ನೆ
1: ಹಾಂ ಕರೋ.
0: ಮಾತ್ರ ದಕ್ಕ ಅಮಿ ಕಾಯ ಕಿ ಆಮ್ಚ ಲಗೆ ಅವ್ರ ಬಲ್ ಗೀತ ಮನಾಸೆ
1: ಹಾಂ ಹಾಂ
0: ಅವ್ರ ಯ ಗೀತ್ ಕೆ ಗಾವಲೋ ಭಾಯಿ ಚನಾ ಪಾಸ್ ಸಾಂಗು ಆಲ್ ಗೀತ್ ಕೆ ಸುನುತಾ
1: ಹೌದು.

0: ದಕ್ಕ ಗಡ್ರು
1: ಅವ್ರು ಲಾದಾದ
0: ಅವ್ರಿಗೆ ಗೀತ್ಕೆ ಗೌನ್ರಲ್ಲ ದೀಪ್ ಕಿಶೋರ್ ಭಟ್ನಾಗರ್ ಅರುಣ್ ಮಂಚ
1: ಸಂಗವಾರಿ
0: ಮನೆ ಮಂತ್ರದ ಗೀತ್ ಸಂಗ್ ಸಂಗೆ ಆಮಚೋ ಜಾತ ಸಮಯ ಬಲ್ ಹೋಯಸಿನೆ ಜಾತ ಬರಾತ ಜಾವಾಚಿ ಮಂತ್ರದ ಕಾಜಕಾಲ ಪಾನಿ ಲೆಹರ್ ಆಗ್ದ ತೋ ಬೊಲ್ಲನೆ ಉದ್ಧಾ ಪಡೆ ಕೊನಿ ಬಾಟ್ಲಿ ಲೆಹರ ಪಾನಿ ಉಂದೆ ಸೆ ಅವ್ರ ದಕ್ ಅಸನ್ ಬೇರ ಕಾಯ ಕಿ ಜುಗಿ ಕರುನ್ ಭತಿ ಎ ಬೀಚ್ ಪಡ್ತರ ಬಲ್ ಡರ್ ರುವೆ ನೆ
1: ಬೀಚ್ ಪಡ್ತರ ಬಲ್ ಡರ್ ರುವೆ ಅವ್ರ ಗುಡ್ಲೆಸ್ ಬಲ್ ಕು
0: ಹಾ ಹಾ ಹಾ
1: ಬದ್ರಿ ಗುಡ್ಲೆ ಸೆ ಚಮಕೆ ಸೆ
0: ಹಾ
1: ಅವ್ರ ಕಾಯ ಕಿ ಜೊನ್ ದಾದಾ ದಿದಿ ಮನಾ ತೊ ದಿನ ಭರ ತೊ ಅಮ್ ದಕುಸ್ ಗಾಮ ಬಲ್ ಚೆ ಕೆಸ್ ಕೆ ಮೈತ
0: ಹಾ ಹಾ
1: ನೆ ಚಟ ಚಟಾ ಗಾಮ ಚೆ ಕೆಸೆ
0: ಹಾ ಅವ್ರ ಅಸನ್ ಘಾಮ್ ಸೇಕಲಿ ಬಲ್ಲನ್ ಕಾಯ ಕಿ ಪಾನಿ ಲೆಹರಾ ಅವ್ರ ಬಾದ್ರಿ ಗುಡಲ್ ತರ ಡರ್ ರುವೆ
1: ಡರ್ ರುವೆ
0: ಹೋನಿ ಕಾರಣ ಕಾಯ ಕಿ ಆಮಚ ಖೇತಿ ಬಾಡಿ ಬಲ್ ಜಾತರ ಯಾರ ಜಸ್ನಿ ಲೆಹರಾ ಪಾನಿ ಸುರು ಹೋಲಿ ಬಲ್ಲ ನಾಮ ಕಿ ಘರೆ ಎತ್ತೆ ಎತ್ತರ ಹಾ ಸಮಯಾನೆ ಆಲೆ ದಾಯಚಿ ಸಂಗ ಸಂಗ ಆಮಚ ಜಾತ ಬರಾ ಬಲ್ ಹೋಲಿ ನೆ ತೋ ಜಾತಪುರೆ ಕಿಸಾನ್